ದಯಾ ನಿಲ್ಲಂಪಿಟಿ ಮಹಾತ್ಮೆ ದಯಾನಂದ ಗುಣವರ್ಧನೆಯಾನ್ಗೆ ಗಜಮನ್ ಪೂತ ವೇದಿಕಾಣ್ಣಾಟಿ ರಂಗಪ್ಪ ಅತಿ ಭಾವ ಸಮಾಹಾರ ವಿಟ ಒಬ್ಬನದಾನ್ವಾಯಿತಿ ಎತುಮಿಗೆ ನರ್ತನ ವಿಷಯ ಪಂಥಿ ಕಾಮ್ರೇಡ್ ಪವನಕ್ ಸೀಮಾಕರ ಗತ್ತಿನ ಅಪೇ ಸಾಂಸ್ಕೃತಿಕ ಪುರುದು ಜೀವಮಾನಕರನ್ನತ್ ಇವ ಸಂರಕ್ಷಣೆಕರನ್ನತ್ ತರುಣ ಪರಂಪರಾವಟಿಕೆಯಾದಿ ಆರಕ್ಷಕರಿಗೆ ನಿಮ್ಮೆ ವಗಕೀಮಿಗೆ ಅವಧಾರಣೆ ಕಿರಿಮೆ ವೆದಗತ್ಕ ಮತ್ಯಾದುನ್ನ ನುಗೇಗುಡ ಅಣುಲಾ ವಿದುಹಳೇದಿ ಸಹ ಕೊಲಂಬ ಮ್ಯೂಸಿಯಸ್ ವಿದುಹಳೇದಿ ಎಗೆನ್ ನರ್ತನೆ ಹೆದರು ಸಿಸುವೆನ್ ಏಟ ಸಾಕ್ಷಿ ಧರಣವಾಯಿತಿ ಶ್ರೀಲಂಕೆಯ ಸಾಂಪ್ರದಾಯಿಕ ಜನಕಲಾವ ಜನಗಿ ವಿರುದು ಸಹ ನರ್ತನ ಕಲಾವ ಸುರಕ್ಷಿತ ಕ್ರಮೇನ್ ಅನಾಗತ ಪರಪುರಟದ ದಾಯಾದ ಕಿರಿಮಠ ಎಗೆನ್ ಇಟು ಮೆಹೆಯ ಅನುಪಮೆಯಾಯಿ ಈ ವಿರಿದು ಮಿಹಿರೆ ದಯಾರ್ಧ ಕೆವಿಲಿಯ ತೆಬು ಹುಸ್ತನ ಕವದ ಕೌರು ನಂಬಿಸಿನ್ ಪುರವನು ಎದ್ದ ದಯಾಬರ ದಯಾ ನೆಲ್ಲಂಪಿಡಿ ಗುರುಮಾತಾವನಿ ಒಬಟ ನಿವಂಸುವ ಮಾ ಒಬಟ ಪವಸುವ ದಯಾ ನೆಲ್ಲಂಪಿಟಿ ಮಹಾತ್ಮೆಯ ದಯಾನಂದ ಗುಣವರ್ಧನೆಯನ್ಗೆ ವೇದಿಕಾ ನಾಟ್ಯವೆಲ್ಲರ ಸಂಬಂಧ ಉಭವ ಎತುಮಿಯ ರೋಹಣ ಬೆದ್ದಗೆ ಮಹತಾ ಸಮಗ ದಯಾನಂದ ಗುಣವರ್ಧನೆಯನ್ಗೆ ಜಸಯಾಸ ಲೆಂಚಿನ ವೇದಿಕಾ ನಾಟ್ಯಟ ಸಂಬಂಧವು ಐರು ಇಮೆ ಅದ ಬೆಳೆಸನಾನ ಸಂಪಾದನೆ ಕರ ಇದ್ರಿಪತ್ಕಲ ಮಮ ರೋಹಣ ಕರುಣಾರತ್ನ